ದೇ ಕೌಮಿ ಫ ಇನ್ನ ಹೋಂ ಲಾ ಯಲಮೂನ್. ಪರ್ವದಿಗಾರ ನೀ ಸೀದಾ ರಾಸ್ತಾ ದಿಖಾದೆ, ಇನ್ನಿ ನಹಿ ಮಾಲೂಮ್ ಮೈ ಕೌನ್, ಇನ್ನಿ ನಹಿ ಮಾಲೂಮ್ ಕಿಸ್ ಚೀಜ್ ಕಿ ತರಫ್ ಮೈ ಬುಲಾ ರಹಾ ಹೂ. ಯೇ ಹಮಾರಾ ರಸೂಲ್ ಹೈ, ಯೇ ರಸೂಲ್ ಹಮಾರೆ ಲಿಯೇ ಉಸ್ವಾ ಹೈ, ರೋಲ್ ಮಾಡಲ್ ಹೈ. ಮೈ ಹಮೇಶಾ ಯೇ ಜುಮ್ಲಾ ಕಹಾ ಕರ್ತಾ ಹೂ, ಪೈಗಂಬರ್ ಔರ್ ನಬಿ ಜಿತನೆ ಆಯೆ ಹಮಾರೆ ಇಮಾಮ್ ಜಿತನೆ ಹಮಾರಿ ಹಿದಾಯತ್ ಕೆ ಲಿಯೇ, ವೋ ಅಪ್ನೆ ಲಿಯೇ ನಹಿ ಆಯೆ ಥೆ, ವೋ ಹಮಾರೆ ಲಿಯೇ ಆಯೆ ಥೆ, ವೋ ಹಮಾರಿ ಗೈಡೆನ್ಸ್ ಕೆ ಲಿಯೇ, ಹಮೇ ಸಹಿ ರಾಸ್ತಾ ದಿಖಾನೆ ಕೆ ಲಿಯೇ. ಏಕ್ ಲೀಡರ್ ಕೋ ಚಾಹಿಯೇ ಕಿ ವೋ ಕೌಮ್ ಕೆ ಪೇನ್ ಕೋ ಅಪ್ನಾ ಪೇನ್ ಸಮಝೆ ಔರ್ ಅಪ್ನಿ ಜಿಂದಗಿ ಗುಜಾರೆ ಇಸ್ ತರಹ ಸೆ ಕಿ ವೋ ಲೋಗೋ ಮೇ ಸೆ ಹೋ ಔರ್ ಲೋಗೋ ಮೇ ಹೋ, ಲೋಗೋ ಮೇ ಸೆ ಹೋ ಮಿನ್ ಅನ್ಫುಸಕುಮ್ ಔರ್ ಲೋಗೋ ಮೇ ಹೋ, ಜಿತನಾ ಹೋ ಸಕ್ತಾ ಹೈ ಏಕ ಲೀಡರ್ ಕೆ.